0: Global Advantage. India Business Report with me, Gauri Dwivedi. Weeknights on NDTV Profit.
1: मीठा या नमकीन, चाहे जैसे खाओ, 100% सूजी से बनी आर प्योर वर्मिसली, स्वादिष्ट, सेहतमंद हर रोज.
2: We're understanding that Karnataka Chief Minister Siddaramaiah is back in Bengaluru after the high command meeting. That's right. Siddaramaiah seems to be back in Bengaluru after the high stakes meeting that took place in New Delhi with the Congress top brass. Amid this, we're also understanding that the Deputy Chief Minister D.K. Shivkumar still remains tight-lipped on the entire CM tussle. D.K. Shivkumar said, and I quote, that I will not speak. Amid this, we're also seeing the Bharatiya Janata Party mock the Karnataka CM chair tussle, with the leader of opposition R. Ashok saying, and I quote, that the entire Karnataka government is in coma. So that's a jibe coming in from the opposition. We're also learning about these coming in from Karnataka, where the Chief Minister Siddaramaiah has returned in Bengaluru after the high-stakes meeting with the Congress top brass. D.K. Shivkumar, the Deputy Chief Minister, who of course is now in the race for the Chief Minister, still remains tight-lipped on the CM tussle, saying that I will not speak on it. We also have some reactions lined up for you. Let's listen in.
3: Finally, आप अगले मुख्यमंत्री बनने जा रहे हैं। सर सिद्धरमैया साहब को स्टेप डाउन करने के लिए बोल दिया। सर इस अगले हफ्ते बताया जा रहा है सिद्धरमैया स्टेप डाउन कर देंगे।
4: सर स्पेकुलेशन हो रहा है सर, ये बार दिल्ली चेंज आ गया।
3: सर क्या कोई आश्वासन कांग्रेस लीडरशिप की तरफ से आपको दिया गया है आज?
5: अधिकार हंचिकेय ಒಂದು ಕಿತ್ತಾಟದಲ್ಲಿ ಇಡೀ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ ಕೊಟ್ಟೋಗಿದೆ. ಆಡಳಿತ ಪೂರ್ತಿ ಕುಸ್ತು ಬಿದ್ದಿದೆ. ಪರಮೇಶ್ವರ್ ಹೇಳಿದ್ದಾರೆ ಈ ಥರ ಜಗಳ ಆಗೋದ್ರಿಂದ ಆಡಳಿತ ಕುಸಿತದೆ ಅಂತ ಮಾತನಾಡಿ ಕುಸಿದು ಬಿದ್ದು ಅವಾಗೆ ಒಂದು ವರ್ಷ ಆಗೋಯ್ತು ಆಡಳಿತ. ಯಾರು ಮುಖ್ಯಮಂತ್ರಿ ಯಾರಿಗೂ ಗೊತ್ತಿಲ್ಲ, ಯಾರು ಇರ್ತಾರೆ ಯಾರು ಹೋಗ್ತಾರೆ ಯಕ್ಷ ಪ್ರಶ್ನೆ. ದಿನ ಪತ್ರಿಕೆಯಲ್ಲಿ ಎಲ್ಲ ಕ್ವಶನ್ ಮಾರ್ಕೆ, ಎಲ್ಲ ಚಾನಲಲ್ಲೂ ಕ್ವಶನ್ ಮಾರ್ಕು. ಇರ್ತಾರ ಹೋಗ್ತಾರ ಇದು ಒಂದು ವರ್ಷದ 365 ದಿನ ಕೇಳಿ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ವೀಕ್, ಹೈಕಮಾಂಡ್ ಅದು ವೀಕ್. ತೀರ್ಮಾನ ತೆಗೆದುಕೊಳ್ಳುವಂಥದ್ದಲ್ಲಿ ವಿಫಲ ಆಗಿರೋದ್ರಿಂದ ಅಧಿಕಾರಿಗಳು ಆಡಿದ್ದೇ ಆಟ.
2: Well, my colleague Ritu joins us on the broadcast with the latest updates coming in. You know, Ritu, the CM chair tussle in Karnataka is now in its final and the most fiercest stage. We're also learning of reports coming in that Siddaramaiah could step down as the chief minister and D.K. Shivkumar could be elevated as the chief minister. Walk us through the details. What exactly is the latest that you're learning so far?